ಶಶಿಶೇಖರ ಮರಕತ ಪ್ರಖ್ಯಾ ಚತುರ್ಭಿರ್ ಭುಜೈ ಶಂಖಂ ಚಕ್ರದನು ಶರಾಂಶ ದದತಿ ನೇತ್ರೈಸ್ತ್ರಿಭಿಶೋಭಿತ. ಆ ಮುಕ್ತಾಂಗದ ಹಾರ ಕಂಕಣ ರಣತ್ಕಾಂಚಿ ಕೊಣ ನೂಪುರ